ನನಗ ದೊಮ್ಮೆ ಕಟ್ಟತಗದ ತಗಡದ ಆಡದ ಡೇಂಕ ದೀರ್ಘದ ಡೇಂಕ ದೀರ್ಘದ ಡೇಂಕ ದೀರ್ಘದ ದೀರ್ಘದ ದೀರ್ಘದ.